ಚುರುಕು ತಲೆಯಲ್ಲಿ ಕೋಟೆಯ ಚಾಂತ ಗೋಡಲಾಗುತ್ತು ಪಾಪ ಅಡ್ಡ ಸಾಂಗಾತಿ ದ್ರಾಪತ್ ಮಾಡಿ ಸಾಂಗಾತಿ ದ್ರಾಪತ್ ರಕ್ತ ಆತಾ ಮಾತ್ರ ಅಜ್ಜಿ ಬರೋಬ್ಬರ ಒಳಗಲ್ಲ ಬಾಯವರ್ಗ ಆದಿ ಹೋತಿಸ ಕಾಳಿ ಪಿವಳಿ ನಂತರ ಧಾಲಿಸ ಗೋಧಿಗೆ ನಂತರ ಧಾಲಿಸ ಗೋಧಿ ದೇವಳ ತುಲಿ ಕಾಗ ತಿರುತಿ ಬೇಳು ಗಾವಚ ಪೂರಿ ದೇವಳ ತುಲಿ ಕಾಗ ತಿರುತಿ ಬೇಳು ಗಾವಚ ಪೂರಿ ತಿರುತಿ ಬೇಳು ಗಾವಚ ಪೂರಿ ತಿರುತಿ ಬೇಳು ಗಾವಚ ಪೂರಿ ಅಂತ ಸಾಂಗಾತಿ ಗಾಪ ಅರ್ಲಾ ಅರೆ.